ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್ ಗುರು ಹಾಯ್